ಪುರಿ ಚತುರ್ದಶಕಂತ ಕಾಳ್ ಪಾಯಿ ಬ್ರಹ್ಮ ಬಾಪತರ ಕಾಳ್ ಪಾಯಿ ಶಿವಜು ಅವತರ ಕಾಳ್ ಪಾಯಿ ಕರ್ ಬಿಷನ್ ಪ್ರಕಾಶ ಸಕಲ ಕಾಳ ಕಾಕಿಯ ತಮಾಶ ಜವನ ಕಾಳ್ ಜೋಗಿ ಶಿವ ಕಿಯೋ ಬೇದರಾಜ ಬ್ರಹ್ಮ ಜ್ಯೋತಿ ಯೋ ಜವನ ಕಾಳ್ ಸಬ ಲೋಕ ಸವಾರ ನಮಸ್ಕಾರ ಹೈ ತಾಯಿ ಹಮಾರ ಜವನ ಕಾಳ್ ಸಬ ಜಗತ್ ಬನಾಯೋ ದೇವದೈನ್ ಜಶನ್ ಉಪಜಾಯೋ ಆದಿ ಅಂತ್ಯ ಕೈ ಅವತಾರ ಸೋಯ ಗುರು ಸಮಜಿಯೋ ಹಮಾರ ನಮಸ್ಕಾರ ತೆ ಸಹಿ ಕೋ ಹಮಾರಿ ಸಕಲ ಪ್ರಜಾಜನೆ ಆಪ ಸವಾರಿ ಶಿವಕನ ಕೋ ಶಿವ ಗುಣ ಸುಖ ದಿಯೋ ಶತ್ರುನ ಕೋ ಪಲಮೋ ಬಾಧ ಕಿಯೋ ಕಾಟ ಕಾಟ ಕೇ ಅಂತರ ಕೀ ಜಾನತ ಪಲೇ ಬುರೇ ಕೀ ಪೀರ ಪಛಾನತ ಚೀಟಿ ತೇ ಕುಂಚರ ಅಸ್ಥೂಲಾ ಸಭ ಪಾರ ಕೃಪಾ ದೃಷ್ಟ ಕರ ಫೂಲಾ ಸಂತನ ದುಃಖ ಪಾಯ ತೇ ದುಃಖೀ ಸುಖ ಪಾಯ ಸಾಧನ ಕೇ ಸುಖೀ